0: ಅಧಿಕಾರಿ ಈ ಪಾವತಿಯ ಒಬ್ಬರಿನ ಕೃತಾಂಗದನ್ನು ಅಷ್ಟ ಕಾಣಿಸಲಿಲ್ಲ ಪಸ್ಕೊಳ್ತೀನಿ ಸಪ್ರಾಸ್
1: ಇದು ಕಾರ್ಯ ಉಳಿಯಲಿದ್ದಾರೆ ಅವಧಿಯ ಸರ್ಕಾರಿ ಮಚ್ಚಿಟ್ಟಾದ ಪ್ರಾಧಿಕಾರ ಒಟ್ಟಿಗೆ ಸೋಜಿ ಉತ್ತಮ ಸ್ವಲ್ಪ ಉಳಿಯಲಿದ್ದಾರೆ
2: ಸರ್ಕಾರಿ ಸಂಸ್ಥಾಪಕ ಪಕ್ಷ ಪಸಲ್ ಜಾನ್ಕಾರಿ ಕಾಯ್ಕಿ

0: ಸ್ವಾಸ್ಥ್ಯ ಸ್ತರೀಯ ಸ್ವಾಸ್ಥ್ಯ ಸೇವಾ ಮಾರ್ಪಡಿ ಬದ್ಧತಾ ನಾಗರಿಕ ಸ್ವಾಸ್ಥ್ಯ ಪ್ರತಿ ಹಮರು ಐಕ್ಯ ಬದ್ಧತಾ ಬಿಹಾರ ಮಾರ್ಗದಲ್ಲಿ ಸ್ವಾಸ್ಥ್ಯ ಸೇವಾ ಅವಶ್ಯಕ ಪರಿಮಾಣ ಔಷಧ ಅಸ್ಪತಾಲ ಬಾಸ್ ಗಡಿ ಮಾ ಸಂಪರ್ಕ ಅನುರೋಧ ಕರ್ದಛೌ
1: ಅಸ್ಪತಾಲ ಪ್ರದಾನ ಗರ್ನೆ ಸೇವಾಹರು
0: ಚೌಬಿಸ ಘಂಟಾ ಡಾಕ್ಟರ್ ಕೋ ಪ್ರತ್ಯಕ್ಷ ನಿಗರಾನಿ ಮಾ ಉಪಚಾರ ಸೇವಾ ಉಪಲಬ್ಧ
1: ಪ್ರತ್ಯೇಕ ದಿನ ಬಿಹಾರ ಮಾ 8 ಬಜೆ ದೇಶಿ ಸಾಂಸಾ 6 ಬಜೆ ಸಮ್ಮ ವಿಶೇಷಜ್ಞ ಫಿಸಿಸಿಯನ್ ಡಾಕ್ಟರ್ ದ್ವಾರಾ ಪೇಟ್ ಛಾತಿ ಕಾಲೇಜು ನಸಾ ಮೂತ್ರ ಚೆಕ್ ಜಾಂಚ್ ಕರಿಸಿ
0: ಪ್ರತ್ಯೇಕ ದಿನ ನಸಾ ಮೂತ್ರ ನಿರೋಧ ಸರ್ಜರಿ ನಾಕ್ ಕಾನ್ ತಥಾ ಘಾಟಿ ರೋಗ ವಿಶೇಷಜ್ಞ ಡಾಕ್ಟರ್ ದ್ವಾರಾ